ಋಷಿಣೀ ಆಶಿಷ ದಿದಲಾ ಋಷಿಣೀ ಹೋಯಿಲ ಉದ್ಧಾರ ಗಂಗಾ ಜಲ ಸ್ಪರ್ಶಾನಿ. ಅಂಶುಮನ್ ರಾಜಾನಿ ಕಪಿಲ ಮುನಿನ ನಮಸ್ಕಾರ ಕೇಳಾಯ, ಸಗಳ ವೃತ್ತಾಂತ ಸಾಂಗಿತ್ಲಾಯ. ಕಪಿಲ ಮುನಿ ಮಂಟಾತ್, ರಾಜಾ ಘಾಬರೂ ನಕೋಸ್, ಜ್ಯಾ ವೇಳೆಲಾ ಹಿ ಸ್ವರ್ಗಾತ್ಲಿ ಗಂಗಾ ಪೃಥ್ವಿ ತಲಾವರೂನ್ ಪಾತಾಳಾತ್ ಯೇಲ್, ಆಣಿ ಜ್ಯಾ ವೇಳೆಲಾ ಯಾ ಗಂಗಾ ಜಲಾಚಾ ಸ್ಪರ್ಶ ಯಾ ಸಗಳ್ಯಾ ಸಗರ ಪುತ್ರಾನ್ನ ಹೋಯಿಲ್ ತ್ಯಾ ವೇಳಾ ಆಣಿ ತ್ಯಾನ್ನ ಮುಕ್ತಿ ಮಿಳೇಲ್. ಅಂಶುಮನ್ಲಾ ಆನಂದ ಝಾಲಾಯ, ಆಪಲಾ ಯಜ್ಞಾಚಾ ಅಶ್ವ ಘೇತ್ಲಾಯ ಆಣಿ ತೋ ಅಶ್ವ ಘೇವುನ್ ಸಗರಾಕಡೆ ಆಲಾಯ ಆಣಿ ತಿಥೆ ತೋ ಯಜ್ಞಾಚಾ ಅಶ್ವ ಆಲ್ಯಾನಂತರ ಯಥಾ ಸಾಂಗ ಅಶ್ವಮೇಧ ಯಜ್ಞ ಪೂರ್ಣ ಝಾಲೇಲಾ ಆಹೆ. ರಾಜಾ ಸಗರಾನಿ ಅಶ್ವಮೇಧ ಶಂಭರಾವಾ ಪೂರ್ಣ ಕೆಲ್ಯಾನಂತರ ಅಂಶುಮನ್ವರ್ತಿ ಆಪಲಾ ರಾಜ್ಯ ಕಾರಭಾರ ಸೊಪ್ಪವಲಾಯ ಆಣಿ ರಾಜಾ ಸಗರ ಹಿಮಾಲಯಮಧ್ಯೆ ತಪಶ್ಚರ್ಯೆಸಾಠಿ ನಿಘೂನ್ ಗೆಲಾಯ. ಆತ ಅಂಶುಮನ್ಲಾ ಕಾಳಜಿ ವಾಟ್ತೆ, ಆಪಲ್ಯಾ ಪೂರ್ವಜಾನ್ನ ಮುಕ್ತಿ ಮಿಳಾಲಿ ಪಾಹಿಜೆ ಆಣಿ ಮ್ಹಣೂನ್ ಕಪಿಲ ಮುನಿನಿ ಸಾಂಗಿತ್ಲಂ ಹೊತಂ ತೂ ಗಂಗೆಚಿ ಆರಾಧನಾ ಕರ್ ಆಣಿ ಮ್ಹಣೂನ್ ಯಾ ಅಂಶುಮನ್ನಿ ಗಂಗೆಚಿ ತಪಶ್ಚರ್ಯ ಕರಾಯಲಾ ಸುರುವಾತ್ ಕೆಲಿ. ಏಕೆಕಡೆ ರಾಜ್ಯ ಕಾರಭಾರ ಆಣಿ ಏಕೆಕಡೆ ಯಾ ಗಂಗಾ ಮಾತೆಚಿ ತಪಶ್ಚರ್ಯ, ಪಣ ಫಳ ಆಲಂ ನಾಯೋ, ತಪಶ್ಚರ್ಯೆಲಾ ಫಳ ಆಲಂ ನಾಹಿ. ಹೋತಾ ಹೋತಾ ಹೋತಾ ಅಂಶುಮನ್ಚಾ ಕಾರಭಾರಹಿ ಸಂಪಾಯಚಿ ವೇಳ ಆಲೇಲಿ ಆಹೆ, ತ್ಯಾಚಾ ಕಾಲಾವಧಿ ಸಂಪಾಯಲಾ ಆಲೇಲಿ ಆಹೆ. ಆಣಿ ತ್ಯಾಚ್ಯಾನಂತರ ಪುಡ್ಚಾ ತ್ಯಾ ಇಕ್ಷ್ವಾಕು ಕುಳಾಚಾ ರಾಜಾ ದಿಲೀಪ್, ರಾಜಾ ದಿಲೀಪಾಲಾ ಗಾದಿವರ್ ಬಸವಲಯ ಆಣಿ ಅಂಶುಮನ್ ಸುದ್ಧಾ ಹಿಮಾಲಯಮಧ್ಯೆ ತಪಶ್ಚರ್ಯೆಸಾಠಿ ನಿಘೂನ ಗೆಲೇಲಾ ಆಹೆ. ಆಣಿ ತ್ಯಾನಂತರ ರಾಜಾ ದಿಲೀಪಾಚಿ ಕಾರ್ಕಿರ್ದ ಸುರು ಝಾಲಿ, ರಾಜ್ಯ ಕಾರಭಾರ ಸುರು ಝಾಲೇಲಾ ಆಹೆ. ಆಣಿ ರಾಜ್ಯ ಕಾರಭಾರ ಸುರು ಕೆಲಾಯ, ಪಣ ತ್ಯಾನಿಹಿ ಆಪಲ್ಯಾ ಯಾ ಪೂರ್ವಜಾನ್ನ ಮುಕ್ತಿ ಮಿಳಾವಿ ಮ್ಹಣೂನ್ ಗಂಗೆಚಿ ಆರಾಧನಾ ಕೆಲಿ, ಗಂಗೆಚಿ ತಪಶ್ಚರ್ಯ ಕೆಲಿ. ಪಣ ನಾಯೋ ತ್ಯಾಚಾಹಿ ತಪಶ್ಚರ್ಯೆಲಾ ಯಶ ಆಲ ನಾಹಿ, ಪುಡೆ ತೋಹಿ ಥಕಲಾ ತ್ಯಾಚಿಹಿ ಕಾರ್ಕಿರ್ದ ಸಂಪಾಯಲಾ ಆಲಿ. ಆಣಿ ತ್ಯಾನಿ ಆಪಲಾ ಪುತ್ರ ಭಗೀರಥ ಯಾ ಭಗೀರಥಾಲಾ ರಾಜ್ಯ ಕಾರಭಾರ ಸೋಪವಲಾಯ. ಆಣಿ ರಾಜಾ ಭಗೀರಥ ಆತಾ ರಾಜ್ಯ ರಾಜಾ ಝಾಲೇಲಾ ಆಹೆ. ಆಣಿ ಆತಾ ಆಪಲ್ಯಾ ಪೂರ್ವಜಾನ್ನ ಮೋಕ್ಷ ಮಿಳಾವಾ ಮ್ಹಣೂನ್ ಮನಾಮಧ್ಯೆ ಕಂತ ಆಹೆ. ಆಣಿ ಗಂಗೆಚಿ ಆರಾಧನಾ ಸುರು ಕೆಲೆ, ಗಂಗೆಚಿ ತಪಶ್ಚರ್ಯ ಸುರು ಕೆಲೆ. ಅವಿ ತಪಶ್ಚರ್ಯ ಕಿತಿ ಖಡ್ತರ್ ಹೋತಿ, ದಿವಸ ದೋನ್ ದಿವಸಾಚಿ ಹೋತಿ ಕಾ, ಹಜಾರೋ ವರ್ಷಾಂಚಿ ಹೋತಿ.